0: ಒದಗಿಸಲು. ಆಕಾಶವಾಣಿ
1: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಲ್ಲೋ ರಾಗಂ ತಾನಂ ಪಲ್ಲವಿ, ಶ್ರೀ ಡಿವಿ ಮೋಹನಕೃಷ್ಣ ಗಾನಂ ವಿಂಟಾರು. ವಾದ್ಯ ಸಹಕಾರಂ ವಯಲಿನ್ ಪೈ ಶ್ರೀ ದ್ವಾರಂ ಸತ್ಯನಾರಾಯಣರಾವ್, ಮೃದಂಗಂ ಪೈ ಶ್ರೀ ಡಿ ಶೇಷಾಚಾರಿ. ಬಿಲಹರಿ ರಾಗಾಲಾಪನ ತಾನಂ ಪಲ್ಲವಿ ಸಾಹಿತ್ಯಂ. ಸರಿಗ ಪಾಲಿಂಚವೇ ಮೊರಾಲಿಂಚವೇ ನನು ಲಾಲಿಂಚವೇ ತಲ್ಲಿ ರಾವೇ. ಚತುರಸ್ರ ಜಾತಿ ತ್ರಿಪುಟ ತಾಳಂ ಖಂಡನಡ.